ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಆದೌ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತ್ ರಾಜ್ಯ ಅಷ್ಟಾದಶ ಸಹಸ್ರ ಅಷ್ಟಶತ ಕೋಟಿ ರೂಪ್ಯಕಾಧಿಕ ಮೂಲ್ಯಾನಾಂ ಮಾರ್ಗ ವಿದ್ಯುತ ತಥಾ ಔದ್ಯೋಗಿಕ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್. ಕೇಂದ್ರ ಸರ್ವಕಾರೇಣ ವಿದೇಶಿ ಸಂಸ್ಥಾಗತ ನಿವೇಶಕೇಭ್ಯಃ ಕರೇಷು ಮಹತ್ ಶೈಥಿಲ್ಯಂ ಪ್ರದತ್ತಂ. ಭಾರತೀಯ ರಿಸರ್ವ್ ಬ್ಯಾಂಕೇನ ಸ್ವಸ್ಯ ನವೀನ ಮೌದ್ರಿಕ ನೀತಿ ಸಮೀಕ್ಷಾಯಾಂ ಪ್ರಮುಖ ಕುಸೀದ ದರಃ ಯಥಾವತ್ ಸ್ಥಾಪಿತಃ. ಪುನಃಕ್ರಯಣ ದರಃ 5.25% ಯಾವತ್ ಸ್ಥಾಸ್ಯತಿ. ನೇಪಾಳದೇಶಸ್ಯ ವಿದೇಶಮಂತ್ರಿ ಶಿಶಿರ ಖನಾಲಃ ಅದ್ಯ ಆರಭ್ಯ ತ್ರಿದಿವಸೀಯಾಂ ಯಾತ್ರಾಯಾಂ.